ವಿನಸ್ಮ ಆರಯಕಿನಿ. ಆದರೆ ಪ್ರಕಾಶಕರ್ನ ಮೇ ಗೀತೆ ಪದ ಸಂಗೀತ ಕ್ಲರೆನ್ಸ್ ವಿಜಯವರ್ಧನ ಗಾಯಕಿ ಆಗ್ಯಾನ ಕಾಯನಾಕಲೆ ಶ್ಯಾಮಿ ಪೊನ್ಸೇಕಾ ಕಾಯಿಕಾ ವಿಸಿ.